ಯೋಗೇ ನಮಃ ಸಂಸ್ನಾನ ನಮೋ ಮಂತ್ರ ಮಂತ್ರ ನಮೋ ಜಂತ್ರ ಜಂತ್ರ ನಮೋ ಇಷ್ಟ ಇಷ್ಟ ನಮೋ ತಂತ್ರ ತಂತ್ರ ಸದಾ ಸಚ್ಚಿದಾನಂದ ಸರ್ವಂ ಪ್ರಣಾಸಿ ಯಾನೂಪೇ ಯಾರೂಪೇ ಸಮಸ್ತ ನಿವಾಸಿ ಸದಾ ಸಿದ್ಧದಾ